ಕೆಲ ಜಗತ ಅಂತರಾತ್ಮವತೀರ್ಣೋ ಧರ್ಮಂ ರಕ್ಷನ್ ದಿಶತು ಕುಶಲಂ ಸ್ವಾಮಿನಾರಾಯಣೋ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ